0: ಮಿಥ್ಯಾಹಾರ ವಿಹಾರಾಣಾಂ ಪ್ರಸಂಗ ದೋಷ ಸಂಚಯ ದೋಷಾಣಾಂ ಸಂಚಯಾತ್ ರೋಗ ಪ್ರಸಜ್ಯಂತೆ ನರ ಆಮಯಾನ್. ಅನುಚಿತ್ ಭೋಜನ್ ಔರ್ ಅನಿಯಮಿತ ಜೀವನ ಶೈಲಿಗೆ ಕಾರಣ ಹಮಾರಿ ಶಾರೀರಿಕ ದೋಷ ವಾತ್ ಪಿತ್ ಔರ್ ಕಫ್ ಅಸಂತುಲಿತ ಹೋ ಜಾತೆ ಹೈ ಔರ್ ಯಹಿ ಅಸಂತುಲನ್ ಆಗೆ ಚಲ್ಕರ್ ಕೈ ಪ್ರಕಾರ ಕೆ ರೋಗೋ ಕಾ ಕಾರಣ ಬನ್ತಾ ಹೈ. ಉಚಿತ್ ಭೋಜನ್ ಔರ್ ನಿಯಮಿತ ಜೀವನ ಶೈಲಿ ಸೆ ಶರೀರ ಸ್ವಸ್ಥ ರಹತಾ ಹೈ. ಆಯುರ್ವೇದ ಕಾ ಜ್ಞಾನ ಬನಾಯೆ ಜೀವನ ಆಸಾನ್. ಆಯುರ್ವೇದ ದಿವಸ 23 ಸಿತಂಬರ್ ಕೋ ದ್ವೀಪೋ ಮೇ ಮನಾಯಾ ಜಾ ರಹಾ ಹೈ. ಅಂಡಮಾನ್ ನಿಕೋಬಾರ್ ಪ್ರಶಾಸನ ಸ್ವಾಸ್ಥ್ಯ ಸೇವಾ ನಿದೇಶಾಲಯ ಕೆ ಆಯುಷ್ ಪ್ರಕೋಷ್ಠ ತಥಾ ಅಂಡಮಾನ್ ನಿಕೋಬಾರ್ ಸ್ಟೇಟ್ ಆಯುಷ್ ಸೊಸೈಟಿ ದ್ವಾರ ಜನಹಿತ್ ಮೇ ಜಾರಿ.
1: ನಮಸ್ಕಾರ, ಆಕಾಶವಾಣಿ ಶ್ರೀ ವಿಜಯಪುರಂ ಸೇ ಪ್ರಸ್ತುತ ಹೈ ಪ್ರಾದೇಶಿಕ ಸಮಾಚಾರ.